ಗಗ ಗೋವಿಂದ ಕುಂದ್ರವೋ ಸಾಸ್ ಸಾಸ್ ಜಪನೀಸ್ ಕಾಂಬೆ ಸಾಸ ದೇಸ ಬಿಲ್ಮನಾ ಕರಿಯೋ ಮೀಸ.